ಕಡದಕ್ಕೆ ತುಂದು ನಾ ತೆಟ್ಟಿತ್ತ ದಾದಿನ್ನ ಕಡೆ ದಾದಿನ್ನ ಕತ್ತೆಟ್ಟೆ ದಾದಿನ್ನ ಕತ್ತೆಟ್ಟೆ ದಾದಿನ್ನ ಕಡದೆ ದಾದಿನ್ನ ಕತ್ತೆಟ್ಟೆ ದಾ ಅದು ದಾ ದೃಗಿಡ್ದ ಕದ ಗಗದಿನ್ ನಗದ ತೆರಗಿಂತಳ ದಾದಿನ್ನ ಕತ್ತೆಟ್ಟೆ ದಾ ದೃಗಿಡ್ದ ಗಿಡ್ದ ಧೃಡ್ ತಗಡ್ದ ಧೃಡ್ ತಗಡ್ದ ಧೃಡ್ ತಗಡ್ದ.